ne raha oyo nyamia wati asie ye mase nyankopon so alaji sewu tiamia baabi awu mia na twebe awu radio na sori awu radio wati asie fa ni onka sie masanya nyankopon wa wa chi ye no nkwa